0: ನಾಗರಿಕ ಸಾಹಿತ್ಯ ಕಕ್ಷೆ ಸಂಚಾಲನ ಸಂಬಂಧಿ ಚಿಂತನೆ ಅದಳಿಸುವ ಗ್ರಹಿ ಮಹಾನುಭಾವರು ಯಾತ್ರ ವ್ಯವಸ್ಥಾ ಕಾರ್ಯವಿಭಾಗ ಪ್ರಭಾವಳಿ ಶಿರಾ ಪ್ರಾಪ್ತಿಗೆ ಸಹಜೀಕರಣಗಳಾಗಿ ನಾಗರಿಕ ಸಾಹಿತ್ಯ ಕಕ್ಷೆ ಸಂಚಾಲನ ಉಕ್ತ ಕಕ್ಷಬಾಟ ನಿಶುಲ್ಕ ಸೇವಾಹರು ಪ್ರಾಪ್ತ ಸಹೇಶ ಸೇವಾ ಪ್ರಾಪ್ತಿಗಾಗಿ ನಾಗರಿಕ ಸಹಾಯತ ಕಕ್ಷದ ಸಂಪರ್ಕ ಯಾತ್ರೆ ಅನುರೋಧ ಕರಿ ಸೇವಾ ಪ್ರಾಪ್ತಿಮ ಪ್ರತಿ ಪ್ರಲೋಭನ ನಗರಿ ಅಸು ಸೇವಾ ಲಿನ ಹಾರ್ದಿಕ ಅಪೀಲ್ ಕರ್ದಶನ್ ಸೇವಾ ಪ್ರಾಪ್ತಿಮ ಕುನಿ ಗುಣಾಸು ಆಯ್ನ ಗುಣಾಸು ಕುನಿ ಅಧಿಕಾರ ಕಾರ್ಯಾಲಯ ಪ್ರಮುಖ ಸೂಚಿ ಸಂಪರ್ಕ ಯಾತ್ರೆ ಸಕ್ರಿಯೇಶ
1: ಕೋಚಿ ಪಾಟೀಲ್ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ಬಿರಾಜ್ ನಗರ್